ಕೂಡಿ ಬಾಯಿದವನರಿಯನು ಕಾದ್ಯ ಬಾಯಿನ ಜಾನಿಯಾಲಿ ಬರಾಲ ಅವನರಿಯನು ಕಾದ್ಯ ಬಾಯಿ ಜಿಯಾಲಿ ಬರಾಲ

0: ಏ ಸ್ವತಾ ರೀ ನೂಕನು
1: ಸ್ವತ ಬುಲ್ಲುತ್ತೀರಿ ಉಸಿಲ ಜಪದ ಅಂಗಡಿ ಇಲ್ಲ
0: ಹಾಕ ಮಾರ್ಲಿ
1: ಅಣಿ ಮಾ
0: ತೇ ರುಚಿ ಮಾತ್ರ ಧಾವತ್ ಪಡತ ರೀನು ಕಚ್ಚಾ ಜವ
1: ಜಾಯಾಲ ಬರಿ ಕಾ
0: ಅಣಿ ಸ್ವತ ರೇಣುಕಾ ಲಾಗಲಿ ತೀ ಬೋಲಾಯಿಲ
1: ಕೈ ಲಾಗಲಿ ತೀ ಬೋಲಾಯಿಲಾ
0: ಅಹೋ ಋಷಿ ಮಹಾರಾಜ
1: ಅಲ ಕಾಯ
0: ಏ ಘಡಾ ನೀಮಿ ಪ್ರಮಾಣ ಮಲಾ ಉಚಲ ನಾ ತೆವಡಾ ಘಡಾ ಉಚಲು ಲಾಗಾ ಮಾಜರ್ ತಿ ಫಾರ ಉಪಕಾರ ಹೋತಿಲ್
1: ಎವಡಾ ಮಂತನಾ ತ ವೇಳೆಲಾ
0: ಸ್ವತ ಜಬುದಾಗಲಿ ರುಚಿ ಕಾಯ ಬೋಲ್ತು ರೇಣುಕಾಲ
1: ಕೈ ಲಾಗಲ ತಾ ಬೋಲಾಯಿಲಾ
0: ಬಾಯಿ
1: ಅಲ ಕಾಯ
0: ಜೋರ್ ಮಲಾ ವಚನ ದಿಲ ತರ ಮಗ ಮಗ ಮಾತ್ರ ತುಲಾ ಘಡಾ
1: ಉಚಲು ಲಾಗಿಲ್ ಬರ ಕಾ
0: ಮಗ ರೇಣುಕಾನ ಮಾಗ್ಸಾ ಪುಡ್ಸಾ ನಾ ವಿಚಾರ ಕರ್ತಾ
1: ಸ್ವತ ಜಬುದಾಗಲಿ ರುಚಿ ಇಲಾ
0: ಮಹಾರಾಜ
1: ಕೈ ಕಲಾ
0: ವಚನ